ಗೌ ಬ್ರಾಹ್ಮಣ ಕೋಕರ್ಲಾವೋ ಗೋಬರ್ಗರನ್ನ ಚಾಯಿ ಒತ್ತೀರ್ತಿಕಾತೆ ಜಗ್ಮಲಿ ತಾಂಬುಲೆ ಸಾಖಾಯಿ ಅಂತರ್ ಪೂಜಾ ಪಡಿಕತೆ ಬಾಯಿ ಛೋಡಿ ದೇ ಪಖಂಡಾ ನಾಂಗ್ಲೇ ಜಾಯ ತಂದಾ ಮಹಲಾ ಪಹಲಾ ಮಾನಸ್ಕ.